ಮಾರ್ದಯ್ಯ ಕಾತಿಯನ ಕಲೆರೆ ನವ ನವಯಾಲೆ ಮಯ ನವ ನವಯಾಲೆ ಹಾಯಸನ ನವ ನವಯಾಲೆ ಮಯ ಕಾತಿಯನ ಕಲೆರೆ ಬಿಲೈತ್ ಭಟ್ಟ ಚಟನಿ ಚಿ